0: ಮಹಾಮಲ್ಲಿನಿವಾಸಾಯ ಮಧುರಾನಂದ ರೂಪಿಣಿ ಮಹಾಯಜ್ಞ ಸ್ವರೂಪಾಯ ಶ್ರೀ ನೃಸಿಂಹಾಯ ಮಂಗಳಂ. ಜೈ ಗುರುದೇವತ ಸ್ವಸ್ತಿ.
1: ಮೀರಿಂದವರಕೂ ಭವಾನಿ ಮಹಿಮ ಶ್ರೀ ಧೂಳಿಪಾಳ ಶಿವರಾಮಕೃಷ್ಣ ಶರ್ಮ ಗಾರಿಚೇ ಹರಿಕಥಾ ಕಾಲಕ್ಷೇಪಂ ವಿನ್ನಾರು.
2: ಆಕಾಶವಾಣಿ ಕೊತ್ತಗೂಡಂ ಕೇಂದ್ರಂ.